0: is the Fun Asia Network. You are listening to Fun Asia Radio 104.9 FM. KZMP 104.9 FM HD1, Pilot Point, Texas. Simulcasting on KTCG 104.1 FM HD2, Sanger, Texas. Powered by Fun Asia Films and Fun Pizza Kitchen.
1: Official tax and finance partner, AG FinTax.
0: Official injury law partner, the law offices of Omar Khwaja.
1: In association with Passion Health Primary Care.
2: Asia 104.9 FM. Turn up the volume!
3: Beautiful home, Ravi. $1 million. Wow.
4: Thank you. Well, Sana and me just got lucky as Hussein Panjwani helped us with the purchase of our first home. He practically walked us through the entire process. Ever since, with his guidance and support, I've become a pretty savvy real estate investor myself. Unka radio show sunata, and then consulted with him for all my financing needs. Now my real estate portfolio has grown into many single family homes, apartment complexes, agricultural land, or up ye $1 million property bhi.
5: Hi, this is Hussein Panjwani. Dream Home will help you grow your real estate portfolio. Remember, we just don't promise, we deliver.
6: For details, visit dreamhomemortgage.com or call Dream Home Mortgage 972-245-5626 or email info@dreamhomemortgage.com. Some restrictions apply. Equal housing lender, NMLS 334616, Division of Brazos National Bank.
7: Hey Frisco, get ready to celebrate silver like never before. Chandrika Silver by Shri Krishna Jewelers celebrates its grand launch. Discover exquisite handcrafted silver jewelry and artifacts with exciting inaugural offers and raffle prizes. Visit 7777 Warren Parkway, Suite 280 Frisco. Chandrika Silver, the tradition shines in silver.
8: Beta, 95% aaye?
9: Haan mummy.
8: Good. अब चलिए पापा आप अपना रिपोर्ट कार्ड दिखाइए
10: मेरा
8: हाँ प्रॉफिट मार्जिन कैश फ्लो टैक्स प्लानिंग बिजनेस गोल्स सारे अकाउंट्स अपडेटेड
10: वो
11: स्कूल का रिपोर्ट कार्ड साल में एक बार आता है बट बिजनेस का रिपोर्ट कार्ड हर महीने AG Fintax helps you understand profitability, cash flow, tax planning, business growth through bookkeeping and CFO services. Visit agfintax.com. Call 972-618-8555. AG Fintax led by Forbes Finance Council member Anil Grandhi. Services are subject to individual eligibility and applicable laws. Terms and conditions apply.
12: 2026 mein aapki rashi ke liye dhan aur safalta ke yog hai.
13: Arey sun, ye astrologer bol raha hai 2026 teri rashi walon ke liye bahut lucky hai.
14: Maa, reels pe sab lucky hi hote hain. जेनेरिक प्रेडिक्शंस सबको थोड़ी हेल्प करती हैं तो फिर अगर रियल क्लैरिटी चाहिए तो पर्सनलाइज्ड गाइडेंस लो
15: गाइडेंस की बात हो तो एक ही नाम है पंडित राम तुलसी जहां एस्ट्रोलॉजी सिर्फ राशियों तक लिमिटेड नहीं बल्कि आपकी पर्सनल जर्नी के हिसाब से गाइड करता है करियर हो स्टडीज शादी या फ्यूचर प्लानिंग हर डिसीजन अब होगा क्लियर और कॉन्फिडेंट
14: कॉल पंडित राम तुलसी एट 9797972654 और विजिट astroramji.com
16: ऑर्डर ऑर्डर मिस्टर इंप्रेशंस कैंपेन का रिजल्ट
17: योर ऑनर हजारों लोगों ने एड देखा
16: मिस क्लिक्स
18: 100 लोगों ने क्लिक भी किया
16: कस्टमर्स कितने आए
19: Evidence found. Actual customer visit is less than 10.
20: Marketing mein clicks nahi, customers matter karte hain. With Smart Reach AI, reach local customers, even competitor visitors, across radio, digital, streaming TV and audio. Measure calls, bookings, redemptions and actual visits. Visit smartreachai.us. Smart Reach AI, turn attention into customers. Smart Reach AI, a Fun Asia Network product.
21: हो सकता है आपका नेक्स्ट कस्टमर भी आपको ही ढूंढ रहा हो जॉइन पास या एंड मार्केट योर बिजनेस फॉर फ्री शोकेस योर डील्स एंड गेट डिस्कवर्ड बाय कस्टमर्स नियर बाय पास या बी वेयर योर कस्टमर्स आर लुकिंग
22: In one moment, an accident can change everything. When it does, you don't need sympathy, you need strength. Attorney Omar Khwaja, the official injury partner of Fun Asia Network, fights to get you every dollar you deserve. No upfront fees, no empty promises, just results. And if you don't win, hey, you don't pay. Call now for your free consultation at 833-GET-OMAR or visit attorneyomar.com. Omar Khwaja, your legal lifeline.
0: ನಿಮಗೆ ಗೊತ್ತಾ, ಇಂಡಿಯಾದಲ್ಲಿ ಮನೆ ಖರೀದಿಸುವುದು ಈಗ ತುಂಬಾ ಈಸಿ ಆಗಿದೆ. ಗೃಹ ಪ್ರವೇಶ್ ಇಂಡಿಯಾ ಪ್ರಾಪರ್ಟಿ ಎಕ್ಸ್ಪೋವನ್ನು ಪ್ರಸ್ತುತಪಡಿಸುತ್ತಿದೆ. ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಮುಂಬೈ, ಪುಣೆ ಮತ್ತು ಡೆಲ್ಲಿ NCR ಎಂದ ಟಾಪ್ ಡೆವಲಪರ್ಸ್ ಎಲ್ಲ ಒಂದು ರೂಫ್ ಕೆಳಗೆ. 200+ ಪ್ರಾಜೆಕ್ಟ್ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಸೂಟ್ ಆಗುವಂತ ಪ್ರಾಪರ್ಟಿಯನ್ನು ಈಸಿಯಾಗಿ ಕಂಡುಕೊಳ್ಳಿ. ದಿನಾಂಕ October 10th and 11th. ಸ್ಥಳ ಹಯಾತ್ ರೀಜೆನ್ಸಿ, ಫ್ರಿಸ್ಕೋ. ಸಮಯ ಬೆಳಗ್ಗೆ 10 ರಾತ್ರಿ 8. ಫ್ರೀ ಎಂಟ್ರಿ, ಫ್ರೀ ಪಾರ್ಕಿಂಗ್ ಕೂಡ ಇದೆ. ಮೈ ಸ್ಕ್ವೇರ್ ಫೀಟ್ ಇಂದ ಬರುತ್ತಿರುವ ಬಿಗ್ಗೆಸ್ಟ್ ಇಂಡಿಯಾ ಪ್ರಾಪರ್ಟಿ ಎಕ್ಸ್ಪೋವನ್ನು ಮಿಸ್ ಮಾಡಬೇಡಿ.
9: ಸಬ್ಸೆ ಪೆಹಲೆ ತಾರೀಫ್ ಸೂಪರ್ ವಾಲೆ ಕಿ, ಜಿಸ್ನೆ ದುನಿಯಾ ಬನಾಯಿ, ಚಾಂದ್ ಸಿತಾರೆ ಬನಾಯೆ, ಜಮೀನ್ ಆಸಮಾನ್ ಬನಾಯೆ, ಇನ್ಸಾನ್ ಕೆ ದಿಲ್ ಮೇ ಮೊಹಬ್ಬತ್ ಕಾ ಜಜ್ಬಾ ಪೈದಾ ಕಿಯಾ, ಉಸಿ ಊಪರ್ ವಾಲೆ ಕಿ ತಾರೀಫ್ ಹೈ, ಜಿಸ್ನೆ ಮುಜ್ಕೋ, ಆಪ್ಕೋ ಔರ್ ಯೇ ಸಾರಿ ಕಾಯನಾತ್ ಕೋ, ಇನ್ಸಾನಿಯತ್ ಕೋ ಆಗೇ ಬಢಾನೆ ಕೆ ಲಿಯೇ ಬನಾಯಾ ಹೈ. ಆಪ್ ಸಬ್ಕೋ ಮೇರಾ ಪ್ಯಾರ ಭರಾ ನಮಸ್ಕಾರ, ಸತ್ ಶ್ರೀ ಅಕಾಲ್, ಅಸ್ಸಲಾಮು ಅಲೈಕುಮ್, ಯಾ ಅಲಿ ಮದದ್, ಅನ್ ಅ ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಆಸ್ ವಿ ಗೆಟ್ ಸ್ಟಾರ್ಟೆಡ್ ವಿತ್ ಆರ್ ಪ್ರೋಗ್ರಾಮ್ ಆನ್ ದಿಸ್ ಲವ್ಲಿ ವೆನ್ಸ್ಡೇ ಮಾರ್ನಿಂಗ್, ಇಟ್ಸ್ ದ 7th of October.